ಸನಾಮೋನ್ನಾಗಿ ಸುಮ್ಮ ಸದೂ ಲಾರಾಯ ತುಂಬಾಸಿ ಪುರು ಪಾಕರಾಗ ಅಕಸನ್ಮಜ್ಜದಿತ್ತುಲಿ ವಂತರದಿ ಮೋದಾಯ ಸಂಧಿವ ಸಂಗಿ ಮಂಗಬದ ಅದಾಹ ಜೀವಿಕ ಹೈರನ್ನ ಹರಕಿ ಕೊಲ್ಲಿಸಿನಿ ಯಾತರ ಮದ ಹಲ್ಲಕ್ಕೆ ಮಾಲೀನಂ ಅದೂದಿ ಶಿವಾಕೈಂದ ಕೊಡುವುದರ ಮಾದು ಸೆಲ್ಲಿ ವರಂಗಿ ಕರಸೂರಲ್ಲ ಇಜಾಹು ಕವಿ ಇದಲ್ಲ ತೊಯ್ಯೂತ ಹಲ್ಲ ಬಿಸಿ ನಿಮಂಥಕ್ಕೆ ಇಂದ್ರಿಯಾವಲರ್ರಥಿಮಲ್ಲಿಸಿಂ ಲದೇಕ ವಜ ಅಲಿಸಾಯಿ ಗೈರ ಮನ್ನ ಹರಿ ಯಾರದ್ಯು ಅಯ್ಯ ಅಲ್ಲರಜಾಯಿ ಗೈರ ಮನ್ ಅಕಿಸಿ ಲದೇಕ ವಜ ಅಲಿಸಾಯಿ ಗೈರ ಮನ್ನ ಹರಿ ಯಾರದ್ಯು ಅಯ್ಯ ಅಲ್ಲರಜಾಯಿ ಗೈರ ಮನ್ ಅಕಿಸಿ ಲದೇಕ ವಜ ಅಲಿಸಾಯಿ ಗೈರ ಮನ್ನ ಹರಿ ವರ್ಗೋದ್ಯ ಮಾಬ್ಧಿಗೈ ದಾರೈನಿ ಇನ್ನ ಲಹು ಸಬರಂ ಮಜ ಚಟ್ಟುವಲ್ ಅಹವಾಲು ಅನ್ನ ಹರಿ ವಾರಲ್ಲದಿ ಸರಾಜನ್ ಕದಾ ಇಮಿ ಅಲನ್ನದೀ ಮನು ಹಲ್ಲಿಂಗ ಮನ್ನ ಸಜಿ ಮರನ್ನ ಹಾಲ್ ಅಗವಾ ಚೆಲ್ಲ ಬಾಯಿ ಹುಷಬಂ ವಾರಲ್ ಈ ಸಹಾದಿ ಈ ಸಜಿ ಮಗಂ ಸುಮರ್ದ ಅನ್ ಹರಿ ಬಕರಿಂ ಅನ್ ಉಮರಿಂ ವ ಅನ್ ಅಲಿಹಿಂ ವ ಅನ್ ಉಸುಮಾನ ಎಲ್ಲಕರಿಂ ವಲ ಆಲು ಸಾರಿ ಮತ್ತಾರಿ ಈರಪಹುಂ ಅಹಲೋತ್ಯುತ ವನ್ನಕ ವಲಹಿರಿ ವಲ್ಲಕರಂ ಯಾರದ್ದಿರಿ ಮುಕ್ತಮಾ ಬಲ್ಲಿಗೆ ಮಕಾಸಿದನ ವಗಜಿರುಲನ ನಾಮದಾಯ ವಾಸಿ ಅಲ್ಲಕರಂ ಯಾರದ್ದಿರಿಲ್ಲ ಮುಕ್ತಮಾ ಬಲ್ಲಿಗೆ ಮಕಾಸಿದನ ವಗಜಿರುಲನ ನಾಮದಾಯ ವಾಸಿ ಅಲ್ಲಕರಂ ಯಾರದ್ದಿರಿ ಮುಕ್ತಮಾ ಬಲ್ಲಿಗೆ ಮಕಾಸಿದನ ವಗಜಿರುಲನ ನಾಮದಾಯ ವಾಸಿ ಅಲ್ಲಕರಂ ವದಿರ್ ಇಲಾಯಿ ಬಂದನ ಮುಸುಲಿಮೀನ ದಿಮಾ ವತುಲೂರಿಯಲ್ ಮಸ್ಜಿದಲ್ ಅಕಸಾವಜಲ್ಲ ಹರಂ ಬಿಜಾಜಿನನ್ ಬೈತೂರಿ ಐಮತಿ ಹರಮಂ ವಯಿಲ್ಮುಗು ಕಸಮಂ ಆಗಮಿಲ್ ಕಿಸಂ ವನಾದಿಹಿ ಬೋದಂ ಮುಕುಧಾನಿ ಕರುಕುತಿನಾತ್ ವಲಹಮ್ದುಲಿಲ್ಲಾಹಿ ಬದಯಿಂ ವಜೀಹಟಿಂ ಅದ್ಯಾದ್ಯಾಕರ್ ಅರೈವಿ ತೀರುನಾನಿ ಅಜಿಂ ಹರಿಹ ಕರ್ಬನ ವಾಸಿ ಅಲ್ಲಕರಂ ಯಾದ ತಿಳುವರೋ ಸುಲು ಗೈರಿ ಹಗೀಯತಿ ವರ ಅಜಗು ಅಯ್ಯ ಪದಲೈ ಸಭತಿ ತಿಳಿಯಿತಿ ವಿಲ್ಲ ಧನಂಜರಿಯ ಸಭ ಆತಿ ಹೀ ಗದ ವತರ ನಾಥ ಕೊಲ್ಲುನ್ನ